0: Mpela ichayile kuva himana manyawu ya bolwa hilawu yathu ijigumile bolwa
1: nokondoko umadambu yemitlangu ya